0: ಲಾಂಥೋಕ್ಚರಿ ಐಕ್ವೆಗಿ ಚಯೋಲ್ಗಿ ಓಯಿನ ಪುಥೋಕ್ಚಬ ಕುದೋಲ್ ಚಯೋಲ್ ಸಿದ ಮಣಿಪುರ್
1: ಭಾರತ ಲೈರಿ ಚಹಿ ತರ ನೇಪಾಲ್ ಸುರಬ ಮಿಯೋಯ್ ಖುದಿಂಗ್ಮಕ್ಪು ಬೋಟ್ ಥದನಬಗಿ ಹಕ್ ಫಂಗನ್ಬಗ ಲೋಯ್ನನ ಮರಿ ಲೈನದಬ ಮಿಯೋಯ್ಸಿಂಗ್ ವೋಟರ್ ಲಿಸ್ಟ್ದಗಿ ಲಕ್ಥೋಕ್ನಬ ಚಂಗ್ಸಲಗ್ಲಿಬ ಖೋಂಗ್ಥಾಂಗ್ ಅಮ ಓಯ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಒರಿಷ್ಯಾ ಮಿಜೋರಾಂ ಸಿಕ್ಕಿಂ ಅಮದಿ ಮಣಿಪುರಿ ಓಯ್ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಎಸ್ಐ

0: Play. Okay, so you see the scene of side facing behind the back. You can start with myeloma, to treat the lung cancer, the mouth cancer, throat cancer, again, the same. So, cancer, man.
1: Pedal today for a better tomorrow ಹೈಬಸಿದ cycling for a greener future ಹೈಬಥಿಮ್ದ Manipur Adventure and Mountain Biking Association ಮಂಬಾನ ಸಿಂಧುನ ಹೌಕಿಬ ಜೂನ್ ಗಿ ತಾಂಗ್ ಅಹುಮ್ದ ಸೈಕಲ್ ರಿಲೇ ಅಮ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಿಮ್ಸ್ ಕಿ ಜುಬ್ಲಿ ಹೋಲ್ ಇಂಫಾಲ್ದಗಿ ಅಯುಕಿ ಪುಂಗ್ ಮಂಗಾ ಮಖಾಯ್ದಗಿ ತೊಂಗಾನ್ ತೊಂಗಾನ್ ರೂಟ್ ಸಿಂಗ್ ದಲಂ ಥಾಕಿ ಥರುಮ್ದುಗು ಮರಿ ಲೈನನ ಮಂಬಾಗಿ ಪ್ರೆಸಿಡೆಂಟ್ ಹೌಸಿಕ್ ಹೌಸಿನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಿಮ್ಸ್ ಕಿ ಡಿಪಾರ್ಟ್ಮೆಂಟ್ ಆಫ್ ಬಯೋಕೆಮಿಸ್ಟ್ರಿಗೆ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಗಂಗುಮ್ ಅರುಣ್ ಕುಮಾರ್ ಸಿಂಗ್ನ ಅಸುಮ್ನ ಪೊಂಗ್ದೋಕ್ಲಿ
2: ಮರುವಿನ ಮಸಿಗಿ ಥಿಮ್ದಿ ಸೈಕ್ಲಿಂಗ್ಗೆ ಕಾಣಬ ಮಸಿಗಿ ಇಂಪ್ಯಾಕ್ಟ್ಸಿ ಮಯಾಮದ ಪ್ರಜಾದ ಕಾಣಬ ಹಚ್ಚಾಗ್ನ ಕಾಣಬ ಎನ್ವೈರನ್ಮೆಂಟ್ದ ಕಾಣಬ ಅಮದಿ ಅಹುಗಿ ಇಕೋನೋಮಿದ ಕಾಣಬ ಸಿಗಿ ಮಯಾಮಸಿ ಕಾಣಬಗಿ ಪಾಂದಮ್ದನೆ ಅಹುಯ್ನ ತೋಗ್ಜಬಸೆ ಮರುವಿನ ಅಹುಯ್ನ ಹೆಲ್ತ್ ಹೈಬತಾರ್ದಿ ಮಾಗಿ ಫಿಸಿಕಲ್ ಹೆಲ್ತ್ ಅಮದಿ ಮಾಗಿ ಮೆಂಟಲ್ ಹೆಲ್ತ್ ಅಸು ಕಾಣಬ ಎನ್ವೈರನ್ಮೆಂಟ್ದ ಕಾಣಬನ ಫಾಸಿಲ್ ಫ್ಯೂಯಲ್ಸಿ ಅಹುಯ್ನ ಸಿಜಿನದ್ರಗ ಸೈಕ್ಲಿಂಗ್ಗುಂಬ ಇಕೋನೋಮಿಕಲ್ ಒಯ್ಬ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಹುಯ್ ಸಿಜಿನಬ ಅಮದಿ ಇಕೋನೋಮಿದ ಹೈಬದಿ ಸೈಕಲ್ ಹೈಬಸ್ದಿ ಮಿ ಮಿಪುಂ ಫುದಿಬಂಗ್ ಲೋಯ್ನ ಎಫೋರ್ಟ್ ತೋಗಂಬ ಸೈಕಲ್ ಥೌರಗನ ನುಂತಿಗಿ ಅಹುಯ್ನ ಚಥೋಕ್ ಚಥಿನ್ ತೋಬ ಯಾಬ ಅದುಂಬ ಮಖಲ್ಗಿ ಅಹುಯ್ ಲೋಕೋಮೋಟಿವ್ ಅಮ ಒಯ್ನ ಅಹುಯ್ ಸಿಜಿನಬಗಿ ಪಾಂದಮ್ದನೆ ಅಹುಯ್ನ ಸಿಂಜರಿ ಅಹುಯ್ಗಿ ರಿಮ್ಸ್ಗಿ ಜುಬ್ಲಿ ಹೋಲ್ದಗಿ ಅದುಗ ಫಯಂಗ್ದಗಿ ಅಹುಯ್ ಯೂಟರ್ನ್ ಲೋರಪ್ಪ ಯೂಟರ್ನ್ ಲೋರ್ಗ ಅದುಗ ಅಮುಕ್ ಸೇಮ್ ವೆನ್ಯೂ ರಿಮ್ಸ್ಗಿ ಜುಬ್ಲಿ ಹೋಲ್ದ ಅಮುಕ್ ಹಲಕ್ಪ ಅರೌಂಡ್ 22 ಕಿಲೋಮೀಟರ್ ಕೋವರ್ ತೋಯ್
3: ಮ್ಯೂಯ್ ಕ್ಯಾ ಅಮುಕ್ ಅಹುಯ್ ಸೈಕ್ಲಿಂಗ್ಗಿ ರುಚಿದ
2: ಆಲ್ಮೋಸ್ಟ್ 280 ಸಮಥಿಂಗ್ ಆಲ್ಮೋಸ್ಟ್ 300 ಮುಕ್ ಮಣಿಪುರದ ಹುಜಿ ಲೈಬ ಪೊಲ್ಯೂಷನ್ ಅಮದಿ ವೆದರ್ ಗಿ ಅಯಿಂಗ್ ಅಸಾ ನುಂ ತರಗನ ಫಟ್ ತೋಬ ಕೋಪ ಮ್ಯಾಮ್ಸಿಗಿ ಪ್ರಿವೆಂಟ್ ತೋಬ ಪಾಂಬೈ ಅಮ ವೈನ ಅಕೋಯ್ನ ಸೈಕ್ಲಿಂಗ್ ಅಸಿ ಅಕೋಯ್ನ ಪ್ರೋಮೋ ತೋಗ್ಜ ಮರುವಿನ ಅಕೋಯ್ಗಿ ಹುಜಿಕಿ ಪೆಟ್ರೋಲ್ ಅಮದಿ ಫಾಸಿಲ್ ಫ್ಯೂಯಲ್ ನ ಚಲೈಬ ಗಾರಿ ಸುಗು ಮಸಿಗಿ ಮಹುತ್ತ ಅಕೋಯ್ನ ಸೈಕಲ್ ಒನ್ ಸಿಜನ್ ಬತಾರ್ದಿ ಎನ್ವೈರನ್ಮೆಂಟ್ ಪಿಗಿದಬ ಇಂಪ್ಯಾಕ್ಟ್ ಸಿ ಮಸಿಗಿ ಪ್ರೋಮೋ ತೋಬಗ ವೈನ ಅಕೋಯ್ ಕೋಯ್ನ ಮೆಸೇಜ್ ತೋಗ್ಜಬ್ನಿ ಅಮದಿ ಅಕೋಯ್ ಸೈಕ್ಲಿಂಗ್ ನ ಅಕೋಯ್ಗಿ ಹೇಳ್ತ ಕಾಣಬ ಮಲಯಂದ ಹುಜಿಕ್ ಅಯಾಂಬ ಒನ್ ಥರ್ಡ್ ಆಫ್ ದ ಡೇ ಸಿ ಕಾರ್ಡೋ ವಾಸ್ಕ್ಯುಲರ್ ಡಿಸೀಸ್ ನಿ ಹೈಸೆ ಸಿಗಿ ಸಿಕ್ಕಿದು ಮಕ್ಕಳ ಲೈಫ್ ಸ್ಟೈಲ್ ಅಮ ಚೇಂಜ್ ತಗೋಬ ತಾಡ್ದಿ ಸಿಗಿಸಿ ಪ್ರಿವೆಂಟ್ ತಗೊಂಬಿ ಅದಕ್ಕೆ ಮಕ್ಕಳ ಪ್ರಮೋಟ್ ತಗೊಂಬನಿ
3: ಹಂದಕ್ ಪಂಥೋಕ್ಬಿರಿಬ ಸೈಕ್ಲಿಂಗ್ ರೂಟ್ ಅಮ ಚೆಂಬಿರಿಸೆ ಅಸಿ ಕ್ಯಾರಕ್ ಶುಭೋಯ್ಬಿರಬನು
2: 2018 ದಗಿ ಅಕೋಯ್ಸಿ ಅದು ಹೌಜಿ ಫೋಗ್ದ ದುಮ್ ಎವ್ರಿ ಇಯರ್ ಅಕೋಯ್ ದುಮ್ ರೂಟ್ ಚೇಂಜ್ ತರೋ ಅಕೋಯ್ ದುಮ್ ಪಾರ್ಟಿಸಿಪೇಟ್ ತಗೊಜೈ ಹಂದಕ್ತಿ ಜುಬ್ಲಿ ಹೋಲ್ ದಗಿ ಫಯಿಂಗ್ ಅಮದಿ ಬೇಗ ತಗೊಜೆ ಅಹಂಬೋಯ್ನ ಆರ್ಗನೈಸ್ ತಗೊಜಬ
4: ಸಂಗೀತ್ ನಾಟಕ್ ಅಕಾಡೆಮಿ ನ್ಯೂ ದೆಹಲಿ ಅಮದಿ ಜವಾಹರಲಾಲ್ ನೆಹರು ಮಣಿಪುರ್ ಡಾನ್ಸ್ ಅಕಾಡೆಮಿ ಇಂಫಾಲ್ ಅನಿನ ಸಿಂಧುನ ಇಂಗ್ ಲಿಸಿಂಗ್ ಅನಿ ಕುನ್ಗೆ ನಿಥೋಯ್ ಅಮದಿ ಕುಲುಮ್ದೊಯ್ಗಿ ಸಂಗೀತ್ ನಾಟಕ್ ಅಕಾಡೆಮಿ ಅವಾರ್ಡ್ ಪಂಗ್ಲಕ್ಲಬ ಚಿಂಗ್ಥಾಮ್ ರಂಜಿತ್ ಕುಮನ್ಗೆ ಥಾಂಗ್ತ ಪರ್ಫಾರ್ಮೆನ್ಸ್ ಅಮದಿ ಯುಮ್ನಾಮ್ ಸದಾನಂದ ಸಿಂಗ್ನ ಲಂಜಿಂಗ್ ನಮ್ತಾಕ್ಪ ಮೈಂಡ್ ಪ್ಲೇ ಪೇಬೆಟ್ ಚಲಿಬ ಥಾ ಸಿಗಿ ತಾಂಗ್ ಮರಿದ ಇಂಫಾಲ್ದ ಲೈಬ ಜವಾಹರಲಾಲ್ ನೆಹರು ಮಣಿಪುರ್ ಡಾನ್ಸ್ ಅಕಾಡೆಮಿಗೆ ಮೇನ್ ಆಡಿಟೋರಿಯಂದ ಮಿಯಾಮ್ದ ಉತ್ಖರೆ ಉತ್ಕಿಬ ಮೈಂ ಪ್ಲೇ ಅದುಗಿ ಮರಮದ ಪಲ್ಲದುನ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡಿ ಅಮದಿ ಮೈಂಗಿ ಡಿರೆಕ್ಟರ್ ಯುಮ್ನಾಮ್ ಸದಾನಂದ ಸಿಂಗ್ನ ಅಸುಮ್ನ ಪೊಂಗ್ದೋಕ್ಲಿ
5: ಪೆಬೆತ್ ಹೈಡಿಸಿ ಮಣಿಪುರ್ಗಿ ಬರಿ ಯಾಮ್ನ ಪಾಪ್ಯುಲರ್ ಒಯ್ಬ ಮಯಾಮ್ ಪುನ್ನ ಕಂಗ್ನಬ ಅಮನಿ ಮಸಿಗಿ ಅಕೋಯ್ಗಿನ ಸನಜರಿಬ ಪೆಬೆತ್ ಸಿನ ಕಮಾಯ್ನ ತೋಗೆದ ಮಣಿಪುರದ ಥುಯಿಬ ಇರಾಂಗ್ಸೆ ಮಸಿಸಿದ ಮಸಿಬು ಊರುರ ಕಾಂದ ಐಚ ಅದನ ಅಕೋಯ್ಗಿ ಪ್ರೊಫೆಸರ್ ಎನ್ ತೊಂಬಿ ಲೈಗಿದಬ ಮಣಿಪುರ್ ಯೂನಿವರ್ಸಿಟಿಗೆ ಪ್ರೊಫೆಸರ್ ಒಬಿರಮದೊ ಮಾನಾ ಸ್ಕ್ರಿಪ್ಟ್ ಅಮ ಸಾಗಟ್ಬಿರಪ್ಪನಿ ಥಿಮ್ ಅಮ ಸಾಗಟ್ಬಿರಪ್ಪನಿ ಹಾಯ್ದಿ ಅನ್ಲೇರ್ಮ ಫುಂಗಾವಾರಿದು ಅದೇ ಕಿತಂಗ್ ನಾಥೈರಗ ಅನಗಿ ಫುಂಗಾವಾರಿ ಸಿಲೈಸಿದ ಅಕೋಯ್ಗಿ ಹೌದೋಂಗ್ ಲಂಬೋಯ್ಬಸಿ ಹಾತೆ ಅದು ಅಕೋಯ್ ಸಿಲೈಸಿದ ಹೌದೋಂಗ್ ಲಂಬೋಯ್ಬಸಿ ಹಾಲಿ ಅದುಗ ಅಮುಕ್ ಮಾಸಿ ಅಮುಕ್ ಲೋಯ್ಸನ್ಬಸಿ ಅಕೋಯ್ಗಿ ಚುಕ್ ಯೇರಗ ಅಮನ ಹಲಕ್ತನಬ ಅಯ್ನ ಅದಾಯ್ನ ತೌತನ ಲೋಯ್ಸಲ್ ಅದುಗ ಅಕೋಯ್ ಇಸ್ನ ವಾ ಅಂಗಾಂಗ್ದನ ಅಕೋಯ್ಗಿ ಮಯಾಮ್ದ ಪಾವ್ಸಿ ಭಾವನಬ ಈ ಲೈಜಬ ಮಣಿಪುರ್ಗಿ ಟ್ರೆಡಿಷನಲ್ ಆರ್ಟ್ ಫಾರ್ಮ್ ಮಯಾಮ್ಸಿ ಯೋಮ್ಸನ್ಲಗ ಅದಿ ಅಕೋಯ್ಗಿ ಮ್ಯೂಸಿಕ್ ಅದಿಗೆ ಅಕೋಯ್ಗಿ ಡಾನ್ಸ್ ಥಾಂಗ್ ತಾ ಮಯಾಮ್ಸಿ ಯೋಮ್ಸಲಕಾಂದಿ ಬಾಡಿ ಮೂವ್ಮೆಂಟ್ ಮಯಾಮ್ ಯೋಮ್ಸಲಗ ಅಕೋಯ್ ವಾ ಅಂಗಾಂಗ್ದನ ತವಗ ಮಯಾಮ್ಸಿ ಪುಥೋಕ್ಪನಿ ಮಯಾಮ್ಸಿ ಕಂಟೆಂಪರರಿ ಲೈಭೆನ್ಸ್ ಅಮ ಒಹೆನ್ನಬ ಅದಾಯ್ನ ತೌನ ಕನ್ನ ಹೊನಜಬ ಮೈಂಡ್ ಪ್ಲೇ ಅಮನಿ
6: ಅಕೋಯ್ಗಿ ಮೈಂಡ್ ಪ್ಲೇಸಿದ ಆರ್ಟಿಸ್ಟ್ ಪುನ್ನ ಕ್ಯಾನ ಸರುಕ್ ಯಾಕಿ ಬಗ್ಗೆ

0: na pon bani na
1: ai lo matho matho ai sab sa na khang hi
2: wari loi dr bro sat na taur se matam se yam thengjel lamani ye
1: ya re ta da thaban phaba se da i di thieng le bu khal utre
2: thieng abani
1: adu gita ai khoy mu yok sen khar ge adu handaki baru ni nu mit di ai khoy sing kar se ko
0: ya yi ai khoy ni na ya ra ba di ಹೌರಗ ಲಾಂಗಿನರದೌನೆ
3: ಕಾರುಸಿಯೈನೆ ಐನ ಫನವಸಿಲಕೆ
2: ಆ ಅದುದಿ ಐಕೋಯಿ ಮುಕ್ಸಚರಗೆ
3: ಯಕ್ಸಿನ್ ಬಿರೋ ನಸಿಗಿ ನಿಂತಿರವ ಥವಲ್ಸಿದಿ ಐಕೋಯಿ ಮರಿಗಿ ದಮಕ್ತದಿ ಥವೋಯಿನ ಥೊರಕ ಪತಾರವನೆ ಮಸಿಮದಿ ಕೌಬಿಗನಕೋ
2: ಕೌರರ ಕೌರರ

ಆಕಾಶವಾಣಿ ಇಂಫಾಲ್. ಹೌದು ಸಂತೋಷ್ ಸರಿ, ಗುಡ್ ಆಫ್ಟರ್ನೂನ್ ಲೇಡೀಸ್. ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಥೋಡಾ ಮಸಿಗಿದ ಅಕ್ಕಿಗೆ ಸ್ಟುಡಿಯೋಗೆ ಥಂಜರಿಬ ಟೆಲಿಫೋನ್ ನಂಬರ್ 879-880-3293 ನಂಬರ್ ಅಸಿದ ಲಮ್ದ ಮಸಿಗೆ ನುಪಿ ಒಯ್ಬಿಸಿಂಗ್ನ ಕಾಲ್ ತೌಬಿರಕ್ತುನ ಖಮಿನಬ ಯಾಬ ಪುಕ್ನಿಂಗ್ ಲೌಕ್ಷಿಂಗ್ ಒಯ್ಮಿನಬ ಯಾಬ ನುಪಿಸಿಂಗ್ತಗ ಮರಿ ಲೈನಬ ವಾಫಂಸಿಂಗ್ ಪೊಂಗ್ದೊಕ್ಪಿರಕ್ನಬ ನಿಂಗ್ಸಿಂಜರಿ. ಮೊಬೈಲ್ ನಂಬರ್ ಅಮುಕ್ತಂಗ ಹನ್ನೆ ನಿಂಗ್ಸಿಂಜಗೆ 879-880-3293 ಮೊಬೈಲ್ ನಂಬರ್ ಅಮುಕ್ತಂಗ ಹನ್ನೆ ನಿಂಗ್ಸಿಂಜಗೆ 879-880-3293.

0: हेलो,
1: हेलो, गुड आफ्टरनून मैम।
0: गुड आफ्टरनून। मिंग गले फंगो अमुक तक हंजे गे का नाव भी रबनो।
1: मैम आई मैं रंगबम देगी नुम्सी।
0: आई रंगबम देगी नुम्सी।
1: हाय मैम।
0: हाय नुम्सी। करी वापम थम बिनी गे ऐसी गुड आफ्टरनून लेटिस की थोड़ों दा।
1: हाँ मैम, एक टेलम था फंग लोप लगे।
0: फंग दो पियो।
1: हाय 啊，就是那爸妈他们的，估计，嗯，就是我的不管怎样都，俺那俺那从我毕业那么多，就看见了一个，嗯哼，那个好几对，那可能他们因为孩子家，今年春天今年春天孩子就开始，俺那不就没好大，可以，嗯，那不安全了，不过，嗯哼，啊，就是那不多，那孩子的，那那那不管我们那边，那孩子。
0: ปกติพี่ดอนจะไล่ไปตัวมันเป็นยังไงจะยังไงจะได้ตอนจะนี้ได้หายใจก็ต้องวันนี้เฮ้ยท่านนี่ไปปุ๊กี้ถ้าจะนับปีจะนับปีมาเลยรำบ้าเสียสิ่งลิลล์สิ่งใดก็ได้นั่นแหละนั่นหนึ่งไปกี่ว่าผมในส้มเด็กผมตกปีที่สิ่งก่อนเฮ้ยเนี่ยปุ๊กี้เหตุการณ์ประเดี๋ยวแต่งงานมาเดินของมันได้ด้วยอ่ะดูตรงนั้นก็ปีที่เหตุการณ์ประเดี๋ยวยังไงแต่พอบอกว่าเดี๋ยวที่แต่ในปีชุนัตตาบะอืมอ่ะมันประเดี๋ยวถ้าจะไปหายไปตัวเฮ้ phong độc bì bà. A kari kari hona bì rè hona bì rè gè hùzik sibo. Chom su pì sà bì bì nì bù gò. Hòi pì sà sà nà kwe gè akas wà nì phong nè sàn tò sè rì bè thò rùm sìng sè. A dù mạc tà bì bì rà kà mai tò gì khăng zè gì. Good afternoon, ladies. Get home, the sir. Yeah, be saying a cigar or super will be revenue.
1: The tea that you are being around the Pekado, a time that you look over the Hindado.
0: Hui.
1: A little do the homes and Indaba Kui, T.U. Chibuki Manum, the T.U. Hiragadum, around the Odum Pabinadum, among the Pian Santi Dida, but then long the Kai, but Pongam Dabidawa. The homes and near the Mislang line, Habidi, some Magatuki, the Mata Vanina, Adum Makatam, the Pekado, the Gaga, the University in Jagua.
0: Hui.
1: School gi.
0: Hoi. Ado. Karigumo wapam mantang ga phongdok sege. School gi authority na. Iko exam si tau dore exam si tau dukan gi mamang da. Fee to libe fee sing clear to thopi yu hai na som da notice ka kumbaga lak palay tapa. Oh,
1: loi lai buko. Ay, kama kini na sa de buko.
0: Hoi.
1: Loi nyan lai ay da. Mata ama katang tama na tapa di. Ako tama pa matang da wadi school gi piece amang lawa class di piece to fee oy kita ni buko. Ada dia pergi kah manung mui ngah hek, apa kalau pematang dah, si pengam nang dapat tu, hari pergi kah manung luar jengah jat, si dia yun hai cuy ay berkuah minggu.
0: Hai.
1: Pergi kah manung luar jengah jat, si dia yun hai dia apa, tu nanti kita angang dengan si pergi manung dia pergi kah kau ni piti deh hari ni, deh pan berdo. Ada dia tahun jengah ni deh, aja bani ni angang, aja tanah halah aja tamnya berkuah minggu. Mana mui jadi pale ni, yang mui jadi ni hai berkuah.
0: Hai.
1: Isam kui aji sahaja lepas dia bantu bapa mama nak bersih lepas itu.
0: Hoi.
1: Adik tu jiwan ini.
0: Hoi. Aduh bu, kui private school singda. Oi di bawah jasing sih semua kui kisu yum puri bani school tu. Dagi pangak papi laba kui kui haja betari, khusuman hai betari ko. Aduh tu na. Isasing sulu ini mah hona gaduri bani. Angang dagi karak pas school gi fees tu na. Kui gigi, wajah sing kisu, makui kisu, imung manung som da, menaram gadori bani. Ado da, ikui mama mama pau, ibu sing nesu, isagi ni khalaga, sadana, thakana, kitang dang, orang kisu tumsen biraga, isagi school gi, fees sing matam, cahana thaku, dingi cangai, nanti dok piba, hoy, kudung cahda ba, adegi, awa bahai bersedi tambanga banate, ado bu, yari be makui di, ikui gigi school gi, authority sing nesu, ikui gigi angang sing busu, exam da, sumaina. ಥಾನ್ದಬ ಕೊಲ್ಲಂದಬ ಅದುಗುಂಬ ತೌಬಿದನಬಸು ನಿಂಶಿಂಜರಿ ಅದುಗ ಅಕ್ವೆಗಿ ಸ್ಕೂಲ್ಗೆ ಅಥೋರಿಟಿನಸು ಅಯಾಂಬನ ಅಕ್ವೆಗಿ ತಮ್ಮಿಬ ಸ್ಕೂಲ್ಗೆ ಸಾತ್ರಸಿಂಚ ಅದುಮ ಮಜಾನಿ ಮಸು ನಿಖನ್ಬನೆ ಯಾಮ್ನ ನುಂಶಿಜಬನೆ ಅದುದನ ಕಿತಂ ಅಕ್ವೆಗಿ ನುಂಗಾಯ್ತಬ ಖರದಿ ಪಾವ್ ಫೌನದಬ ಲೈರಂಬದಗೆ ಅದುಗುಂಬ ಥೌದೋಕ್ತು ಥೋ ಅಂಬ ಒಯ್ರಂಬ ಯಾಯ್ ಅದುದನ ಅಕ್ವೆಗಿ ಪುನಮಕ್ಸಿ ಅಕ್ವೆಗಿ ವಾಫಂಸಿ ಕೈ ಹೇಜಬ ತಾರೆ ಅಕ್ವೆಗಿ ಅನಿಮಗ್ನ ನಕಲ್ ಅನಿಮಗ್ನ ಯಾಸಿನರಗ ಕೈಸು ಅದುಮ ಕಾಯ್ದೊಯ್ದಬ್ರ ಹಾಯ್ನಸು ಖಂಜೈ ಅದು ಮಸಿ ಹಾಯ್ದಿ ಮಯಾಮ್ನ ಅದು ಯಾಮ್ ತೋಯ್ನ ಥೆಂಗ್ನರಬ ವಾಫಂಗಾಕ್ತನಿ ಅಕ್ವೆಗಿ ಲೈರಿಬ ಮಮಾ ಮಪಾಗಿ ವಾಖಲೋನ್ ಓಜಾಸಿಂಗಿ ವಾಖಲೋನ್ ಪುನಮಕ್ಸಿ ಅಕ್ವೆ ಖುದಿಮನ ಲೋಯ್ನಮಕ್ ಖಂಗ್ನರಬ ವಾಫಂಗಾಕ್ತನಿ ಅದನ ಕೋಲ್ ತೌಬಿರಕ್ವೆಗಿದಮಕ್ತ ಅದೊಂಬಸು ಥಾಕಟ್ಪ ಫೋಂಟೋಕ್ಸರಿ ಇಸೈ ಅಮ ಕತಂ ಖುದೋಲ್ ತಮ್ಜಗೆ ತರು ತರು ಬಿಮಕ್ತ್ರ ವಿಹಾರಿವ ಫಿಲ್ಮ್ ಅಸಿದಗಿ ಸದಾನಂದ ಬ್ರಿಕಮದಿತ್ಯ ಅಮದಿ ರೋಸಿಬಿನ ಲೋಯ್ನನ ಇರಾಯ್ ಲೈಮ ಮಯಾಮಸಿಗೆ ಅಪೊನ್ಬ ಖೊಂಜಲ್ದ ತೇಜ್ ಕೇತ್ರಿನ ಸೇರಿಂಗ್ ಅದುಗ ಬ್ರಿಕಮದಿತ್ಯ ಮಸಾಮಕ್ನ ಸೇರಾಂಗ್ ಬಿಸೈನಿ ಕುದೋಲ್ ತಮ್ಜರಿ ಗುಡ್ ಆಫ್ಟರ್ನೂನ್ ಲೇಡೀಸ್ಗೆ ಥೌರಂ ತಾಬಿರಿಬ ಮಯಾಂ ಪುನಮಕ ತಾಮಿನಸಿ
1: ಥ್ಯಾಂಕ್ ಯು ಮ್ಯಾಮ್
0: ವೆಲ್ಕಮ್

ಮದಂಗ್ ಮುಲೇಜರಿ ಸೊಂಗ್ಥಾಮ್ ಕಮ್ಲಾಗಿ ಖೊಂಜಲ್ದ ಎಂ ಕೆ ಬಿನೋದಿನಿ ಸೇರೆಂಗ್ ಅರಿಬಂ ಶ್ಯಾಮ್ ಶರ್ಮನ ಸೇರಂಗ್ ಬಿಸೆ ಲೊಕಚರಿಬ ಫಿಲ್ಮ್ ಮತಂಗಿ ಮಣಿಪುರ್.

ಆಕಾಶವಾಣಿ ಇಂಫಾಲ್. ಹೌಜಿಕ್ ಸೆನೆಲಸಿಗೆ ಮಖಾತಾಬ ಥೋರಂ ವೆಸ್ಟರ್ನ್ ಮ್ಯೂಸಿಕ್ ಇದಮಗ್ ಮಿನ್ನರವ ಥೋನೌಜಮ್ದಮು ಖುಷಿ ನಜರಿ.

ತಾವಿರೆ ಮೊಯ್ರಾಂಗ್ಥೇಮ್ ತೆಕೇಂದ್ರಗಿ ಖೊಂಜಲ್ದ ತಬಾನು ಖುರೈಜಮ್ನ ಸೇರೆಂಬ ಮಣಿಪುರಿ ಮತಮಿಸೆ ಅದೊಮ್ನ ಥೋರಂ ತಾಬಿರಿ ಬರ್ಸಿ ಮೆಗಾಹರ್ ಸಾಮಹೋಮ್ ದಸ್ಮಿಕ್ ಮಂಗಾದ ಸಂದೋಕ್ಸರಿಬ ಎಫ್ ಎಂ ಸಂಗೈ ಚಾನೆಲ್ದಗಿನಿ.

ಮದಂಗದ ವಿರಸಿ ರಿಪೋರ್ಟರ್ ಫಿಲ್ಮಸಿದೆಗಿ ಸೋಫಿಯಾ ಸಲಾಮ್ಗಿ ಕೊಂಜೆಲ್ದ ಸಚಿನ್ ರಥೋಕ್ಚೋಮ್ನ ಸೈರೆಂಗ್ಬ ಅದುಗ ಒಯ್ನಾಮ್ಗೀತ್ ಅಮದಿ ತೋಂಬ ಥಾಂಗ್ಜಮ್ನ ಸೈರಂಗ್ಬ ಮಣಿಪುರಿ ಫಿಲ್ಮಿಸೆ.

0: ಚಿಕ್ಲಾಗಿ ಸಕ್ಲೋನ್ ಲೌದುನ ಕೂಯಿನ ಪಾಯ್ರುರವಸು ಕರಿಗುಂಬ ಇಖೌಲಾಂಗ್ಲಕ್ಪ ಮಿಕ್ಕುಪ್ತ ಲಮ್ಲಾನ್ಬ ಲಮ್ಲಾನ್ಬಿ ಕನಾ ಅಮದಿ ಚಿಕ್ಲಾ ಮೈಕೈಯಂಗ್ ಹೌರಿ ಹೈಬಸಿಬು ನಿಂಗ್ಸಿಂಗ್ ಫಮ್ ಥೋಕ್ತಬ್ರನೆ ಮರುಪ್ ಸಿಂಗ್
1: ತಹಂಜರಿ ಅವೈನಿಂಗ್ ಥೌಜಾಗಿ ಕೋಯಿನ ಪಾಯ್ಬಿ ಚಿಕ್ಲಾ.

0: Păi, zi, Blanc, cu chimă contare în el. N-a cu tarbo.
1: Tare. Tocărghe.
0: La, la, la. Aia e timbighe.
1: Timbighe, ro.
0: Se, aia e la tine, zi, pare.
1: Tamo, angan tu ca pălângă nu co. Magi sa ană văsu upu de lehă urăbăne.
0: Hoine, hoine. Amuptăng să lăgă, dăm să ningă roi de upoane, da. Să lă, să lă. Oare, oare, hai răga, amu hana să sără roi, hai răcă de olip ni da.
1: Isi, tamo na hana că gând băsina.
2: Săhenbi, o, săhenbi. Bără pără tolua ne nu aibă. Mă ni la tu ne la ire ne, ta hau bă Bima, ya hau se khara khara ngă na drăb di gala ii adă ghe. Khara khara ngă na hau bă na rău gă.
1: Hui ni, tu la ii.
2: La, la, la, la.
0: Săhenbi, ha.
1: Nahaksi
0: phajabadi phajaye samsam na satpasi phau
1: as kadai de no tanja asidaning singla isina heu de yadi mata go o tamona pangai haibani nasagi oijabadu da
0: sendi nahaksi amu amu asumna he he phajai ain hari basi matang yamna chatra bo
2: emma ine ko ngai na magi ko sendi
1: ओ लाई लाई इने
2: लाओ लाओ लाओ लाओ से खर से तो नहीं नोई से
0: कया द फजरी बा कया द नौरी बा मौनी न ट्रक ले साबी ने हाई बा नहा के फिजे तो न ता
3: हाय अनु ये इते मम जाओ ले ना चिदिया ना न के छु अमु तो उदे आ इनी खुई के लकाई के मौन हा न पी अमे ता इने खंग दबले तबनी ओ ta da shi yaro idra
0: oh hoi hoi yaro li yaro
2: ah ai koi mousing ne ai gi maro yon ba da mateng pangan ge tau bani da mani
3: hoi da ni koi hanu bi ne maro yon ba sal ga sit ta bani da ma koi na han sapna dum phai
2: mani na na phagi ta won ba sina mi igai ni igai roi khang po da ti ma si ngang ba si di
3: te ma ai ne si da nu ti ge ayu khuding anirak anirak lak ba si nu ba te u de ha je bani igai bi ge nu ko
1: hoi लेकाई की मिसो आई उदब यावरम दो माले
3: आ इते ही मदी नाम नके कदाई दिलो तो ले रुड़े लेकाई ऐसी दा आई ऐसी हुई हाउडों पाव बा अब तक खाक तन मस्त खंगी बने
1: सहेन बिया मनी खंग रहे वजह दिने लाइसरम ये हुई दे खंग लो
2: ओए ने नांग बस इतिये बको हाय
3: हाय हाय से से से से नहीं कि नशी की मरो nung yo bro kai lo ise to bi ki ko bi ki kha me na sin ba gi su jip ma tak ta ha ma si
2: sa hen bi ya nang ga tom bi nang ga ne kharam to yau bi u se noi ne khara na ha du tho e ba se khara pai u khara pai u se a a a a dong gi do han bai kha lu thang ga lo thang ga lo thang ga lo a a tam tau ko tam tau ko
1: pare sa le si se wa ya nga nga nu ma ni ma tam se
3: te yi ho ho sa si te ma a ai te manu bi te manu bi ama yori bishu mamin kari ko bagi nga sai te hange to bune hek ta gawe
2: hangre sune marain khangjar adam ni amu hangura nu mani
3: a shum khangjen ba faida namai to ba ai kya hai na jade
2: o sahien bi ko bune sahien bi sahien bi
3: ite ma sahien bi ma sak su phaje mamin ju phaje nga si di ai gi gari si maka pang na adon ai koi thongan pao loga hai tak ra si koi te ma sayen bi
1: tamo ai sa lu ki ki
4: samro samro
1: na hang na thok pa thau ro ai koi gi hai ba bu ne na gam pa in pa nyor ga loi de na tra ne si la si ya
2: ah mani mani mani ai su ne tum sit pa da da na lak pa ni ai hat tang mi kup am tang tum ba yap ra yin ge
1: Se. Ini gi dine ngang na ngang na tum ki dawrin ni.
2: Ihan he hanu rat na mi angang si dabu man. Itai ma ka kai na.
3: Mo si di. Kai no ai su ya mangang ni kai no. Utu utu pa. Ini na si mu si mu khara pa tha ba kai.
1: Hoi na wa li da. Le sin di ne no ngal ka kum si la ka da ba ni.
2: Koi ni kua ni kua na ni ni tau ki siya. Nang gi gari se ma niya, khara sem jil lo. Mai khuu ga ma khuon ga da ma ngai li he nang gari na pari se. Gari ma khuo jo diya, gari ma khuo jo.
3: Nunga nang dai se pata ne, sha kai sang ma ngam da na ba ne.
0: Angang se kap lo lang ga tum thak re ta. kaithen po yon ba sa pase yan no ngai bo khali ma na
1: tamo tamo ai hale e tamo khunungai ma thajadana
0: koi ne why ga na hai ga dra hai ga oi bra na
1: ai di no me khuding gi satning ai khoi ma yam ho ho ai ne yon ba maroi duna ne yan han na yon ki ba gi wani ne ai de ka yam nungai purang e ta moi di ಅದಕ್ಕೆ ಜಿಪ್ ತೌಬಮನಿ ಹೈಬ್ರ ಕೈನೋ ಅದುಸು ಫಾಗಿ ಯಾಮ್ ತೌಗಲಿನೆ ಮಾನ ಫಾಗಿ ತೌ ತೌದನ ಜಿಪ್ ತೋ ಪಂಗ್ ತೌದ ತೌಯಿ
0: ಮಥನ್ದ ಫಾಗಿ ತೌರಗನೆ ಮಥನ್ದ ಪನೋಗ ನೋಪನಿ
1: ತೌಯಿ
0: ವಾಂಗ ಮ ಸುಲೇ ಬೆ ತಬನಿ ಹಾನದಗೆ ಐದಿ ಖಂಗ್ಲೆ
1: ಮಾನ ಐಬು ಇತೈ ಮಗಾಯ್ನ ಹೈಯೆಂಗ್ ಸುಲಾ ಓಯ್ದ್ರಾ ಗಾಯ್ನ ಹಂಗೌರಿಬ
0: ಮಾದಿ ಐಮೋಂದಗೆ ಫೌ ಫನ ಯಾಮ್ ಹಲಂಗನಿ ಅದಕ್ಕೆ ನಂಗೊಂದು ಇತೈ ಮಾನ ಕೌರಿಬ
1: ಕೌಯಿ
0: ಬನಿ
1: ಮಸಿನ್ ಮಖಾಗ ಯಾಮ್ ಯಾಂಗಿದ ತಾಮು
0: ಮೈಕೋನೆ ನಹಂಗ್ನ ಯಾಮ್ನ ಹರೌರಿ ದುಬು ಸೇಂದಿ ಕ್ಯಾಮ್ ಪಂಗ್ಲಪಗೆ
1: ತಮೋಯ್ದಿ ವಾರಿದ ಪುಂಕಾವ್ ಕಾವ್ರುರೆ ತು ಸೇ ಲುಪಾ ಸಾಮ್ಲಿನೆ ಸಿತಾಮೋನ ಪಾಯ್ಸಿನ್ ಬಿಯೋ ನೆ ಹಾಕ್ತಂಗ್ದ ಫಂಗ್ಲಿಬನೆ ಇನಿಯನ ಪಿರಕ್ಪನೆ ಅಂಗಾವ್ ಫೌಸು ಸರಾ ನೋಂ ಖನ್ನರೇದನಾ
0: ಯಾ ಹೇ ಸೇನ್ ಬಿಯಾ ನೋಮದ ಲುಪಾ ಸಾಮ್ಲಿ ಫಂಗ್ಲಬದಿ ಥಾಮದ ಕ್ಯಾನೋ
1: ಐನ ಸತ್ಕೆ ಹಾಯ್ಬದ ತಾಮೋನ ಯಾಬಿದಬದೊ ಉಬಿರಬ್ರೊ ನೆಹಾಕ್ತಂಗ್ ಚಲ್ಲುರಗ ಲುಪಾ ಸಾಮ್ಲಿ ಅಸ್ ಬನ್ಗ ಮತ್ತ ತಹೋನಿಂದ್ರೆ ಖೋಯ್ದಿ ನುಮಿತ್ ಚುಪ್ಪ ಥಬಕ್ ಕನ್ನ ಸುರಸು ಅಸುಕ್ ಯಾಂಬ ಸೇಂದಿ ಫಂಗ್ದೊ ಮಾಂದೇಬ
0: ಹಲಗ ವಾರಿಯ ಹಾಯ್ಗದ್ರ ಹಾಯ್ಗ ನ ಕುಡು ನ ಸಾವೋ ನಮಿ ಲೋ ನನಾವೋ ಹಲವರ ಪಾವ ತಮ್ನಿನೆ ಐಮ ಸುಮ್ಮಿಯಲ್ಲೇನೆ
1: ಐದಿನೆ ಪಾವ ತಮ್ನಿಂಗ್ಬನನೆ ಖೋ ಖೋ ಖೋತನ ಚೇಲಕ್ತಿ ಹಾಯ್ಬದ ಖಾಕ್ಲಬನೆ ಮಿತಾಮೋ ಕೈಥೇಲ್ಗಿ ಮಿಯಾ ಮರಕ್ತುದ ಅಹಿನೆ ಪೋಟ್ ಯೋನ್ಬ ಮಯಾಮ್ದುನ ಚಂಗ್ಸನ್ ಚಂಗ್ಸನ್ದನ ಲೈಕಿಬದೋ ಕೊಯ್ ಹೌದೆ ಮತ್ತೊಂಗೆ ಹೌಗಿಬ ಮತ್ತೆ ಖಂಗೌದೆ ಐ ಹಯೆಂಗ್ಸು ಯಾವ ಲಾಕನೇನ ಹೈರಮ್ಮಬನಿ ಕೋ ತಾಮೋ ಅಯ್ನ ಸುಮ್ ಯುಮ್ದ ಅಂಗಾಂ ಕೋಂದುನ ಲೈಬಸೆ ಕರೀಮ್ದ ಕಾನರಮ್ದ್ರೆ ಅಖೋಯ್ಸೆ
0: ಸಿಗಿ ಮೋಂಗ್ ಸಿ ವರದಿ ಫರಬನೆ ನೆಹಾಕ್ತಂಗ್ ಚಲ್ಲುರಗ ಅದುದ
1: ಅದುದ ಹೈರಗ ತೋಖ್ರಿದ್ಬು ಕೈದೌರಗಿಬ ತಾಮೋ
0: ಕಸು ನತ್ತಿದ ನಹಾಕ್ ವಾಬದಿ ವಾರಂಗ್ವನಿದ ನೆಹಾಕ್ತಂಗ್ ಪೊಥಾವ್ ಹಾಗೆ ತೌಬನೆ ಛೆ ಬೆಮ್ಮೆಂಗಿ ಮನಾತದ ನೆಹಾಕ್ತಂಗ್ ಫಮ್ಥರಗ ಗಾಂಗ್ವನ ತಮ್ಮೋವ
1: ಯಾಮ್ ಕುಯಿಬ್ರನೆ ಐನ ಸಲುಯಿದುಬೊ
0: ಅಹುಮ ಮುಕ್ತನೆ ಫಂಗ್ಲಿಬ ಸೇನ್ಲಸಿಗ ಐದಿಂಗ ಪುಂಗ್ಲಿಬನಿನೆ ಅದುಬೊ ನಹಾಕ್ನ ಹಯೆಂಗ್ಸ ಸತ್ಕನಿ ಹೈರಮ್ಲೆ ಹೈರಿಬಸಿ ನಹಾಕ್ ಐ ಮಪಾನ್ ಥೋನಿಂಗ್ದೆದ ಪೌಸಿಂಗ್ ಯಾವ ನುಪಿಸಿಂಗ್ ಫಜದನ ಯೇಂಗ್ಲಿಬ ಮಿಯೆ ಮ್ಯಾಮ್ಸಿ ಹೇ ಹೇ ಪಾರುರಗ ನತಿ ಗಸಿಗಿ ಪೌಸಿದಸು ಮೌನ ಹಮ ಹಲಂಬಗಿ ಪಾವ್ ಯಾವಿ ಯೇಂಗಿರ
1: ಕೈಸು ಕಲ್ಲು ನುದ ತಾಮೋ ಹೆಂಜನ ಮದು ಹೆಕ್ತ ಥೋಕ್ಪ ಯಾವ ಪೋ ನತೇಬ ಐದ ಕಾಯ್ರುದ್ರಗ ಲೋಯ್ರೆ ಕೈನು
0: ನಹಾಕಿ ಮಹುಸಾಗಿ ನಮಿ ನನಾನ ಕೊಟ್ ನಸಾ ಯಾವಿ ನುಕ್ಸಿರಬ ನತೋ ಅದು ಸಂಗಸಿ ಅಮೋ ಹನ ಉರಲಿ ಅದುಬು ನಹಾಕಿ ಮೈಥೋಂಗ್ದಗಿ ಥಕ್ತೋರಕ್ಪ ಪೇಂಜಬಗಿ ಮಮ್ಮಿ ಸಿದಿ ಒಂದ್ಸಿದ ಅಮುಕ್ತ ಉಕ್ಕಿದ್ರಿಬ್ರನ ಕಲ್ಲಿಕೋ
1: ಹೈಬಿರೇದ ಲೈರಿ ಕೈದೌ ಮಾಲಿಕೋ
0: ನಹಾಕಿ ನತೌನನೆ ಐಬು ನಹೋಂಗ್ನ ಕವಿ ಸಂಲಕ್ಕದೋರಿಬ
1: ಓ ಫರೆಸೆ ಗಾ ಮಜಾಮ ಲೈರಕ್ಪನೆ ಚಾಕ್ ಥೋಂಗ್ಲೂರಗೆ
4: ಓ ಸೈಹೆನ್ಬಿ ಲಾಲ್ಗೋನಿ ನಂಗ್ಬೋ ಐ ಥುಂಗಾನ್ಸಿದ ಲೈರೆ ಹಸ್ಗರಾಂಗ್ ಸಲಿ ಖಂಗ್ಲಬನಿ ಓ ಲಾಲಿ ಲಾಲಿ ಇಸಿ ಇನ್ನೇ ಸಖಿಸು ಸೌರಮ್ಮನಿ ಲಾ ಏಕ್ ಓ ಇಸಿ ಓ ಓ ಕುಯ್ರಾನು ಕೋ ಕುಯ್ರಾನು ಮ್ಯಾಮ್ ಗಾಯ್ಲಿರೆ
0: ಐ ಪೋ ಯೋನ್ ಬಲ್ ಲೋಯ್ ಬಗನೆ ಕೈಥೇನ ಕುಯ್ನ ಲೈಥೋಕನು ಕೋ
1: ಅ ಹೋಯ್ ತಮೋ
4: ಮನಿ ಸೇ ನಕೊಯ್ ಥೋಗಾಲಂಗನೆ ಗಾರಿ ಥೋರೆ ತು
3: ಮಶಕ್ನೆ ನೀ ಫೇ ಫಜರದನ ಯಾಮ ಸುಂಗೈಲಿ ಹೈಯೆಂಗೆ ಯೈಗೆ ಜಿಪ್ಸೆ ಇದೇ ಮೇ ಕೊಯ್ದು ಸುಮಾಂಗ್ದೆ ಹೆಕ್ ಥೋಗಿಲ್ಲ
2: Bora aman bado tombi kini ko. Hai si bora si tombi kini. Si nangi datra tombi ya.
4: Mane mane. Bora aman bado mau si yau di besi ai kini. Hazana hap se dana ne tahu ni ko mani ya.
3: Oh ite ime ki bora asim adi pun si ki kau roroi. Kara sengsel lu. Driver ai su de tahu to re.
4: Oh ini ya gini ne. Mi ini ki papam kan bani ko.
2: No no no. No bado ini no. Ai koi di ne. Hanura bani na ne. No ning dream ta. Adu saru ai saru ne. Hak ta tum hau ge ko. No ime lang. No, no.
3: Itu masih yang di kuning bermalibu. Tum cip pada berapa?
4: Kaisu tahu dia dah. Kira tak nak tahu biu? Yang ingin nungsi si.
3: Aku ini pakang ini, ya tak nak tahu ba. Pada tak nak tahu ke? Itu yang ingat ni.
2: Handat ini. Bosit kasih yang pagar ihei mausa.
4: Saya ni awal ibu si dia. Cia. Si aku ini pangai ya, biru. Seng begini, ini lagi mati yang supang ba, sel supang ba, siam nungai deh si. Ya ini mana bu, kali hari dek. Aini pasal nak lihat mana bu sah pengam la badi, yang kana gani hari deh si.
5: Toto. Isi kau ni naya, suku ini mung pengam la lihat si. Asih ni apa nani naya, kau si. Nampit kudinggi, ya orang ye kali esu. Ahan badadi nungai beri yang ninglu pani, yang nungai deh. Hauzit ti kana bagi sisu khanglak le
2: ai khoi gi ne maroi se ai khoi khun sigi di ne thawai ni ko thawai
4: khoi ni